ಧುನಿಲೆ ರಸಂಖ ಧುನಿಲೆ ಚಾರ್ಕೋ ಸದಲ್ ಗುರುದಾನಿ ಸ್ವರ್ಗ ಇದನಿ ಹುಣ ದಂಖ ಚೇತ್ ಭಗತ ಮಾ ಪಾಪಿ ತ್ರೇತಯ